ಕನತಿ ತಕತಿ ತಕನಕ ತಿ ತಕ ತ ಗಿರಗತಿ ತಕಡ ತಾ ತಾ ಗನಕತ ಗಿನ ಅಳಗನಕತ ಗಿನ ಅಳದಿನ ತಿಂತ ತಕತನ ತ ಗಿತ್ರಾಂತ ಕರ್ತಿದಿ ತಕರ್ತಿದಾ ದಿನ ಕರ್ತಿದಾ ತಕರ್ತಿದಿ ತಕರ್ತಿದಾ ದಿನ ಕರ್ತಿದಾ ತಕರ್ತಿದಿ ತಕರ್ತಿದಾ ದಿನ ಕರ್ತಿದಾ ತಕರ್ತಿದಿ ತಕರ್ತಿದಾ ದಿನ ಕರ್ತಿದಾ ತಕರ್ತಿದಿ ತಕರ್ತಿದಾ ದಿನ